see ya nyame aduma ochina ye Wednesday ochina Wednesday adechi ni Thursday ya na ye ye fasting freedom babia so wo Ghana ha so uni Ghana ha so wo nkra so ni nkra ye na ye fasting.